ಐನದು ಪಾರಿ ಗೌಳನ ನಾರಿ ಆಲ್ಯ ಯಮುನಿ ವರಿ ಖುಷಾಲ ಸೋಡುನ ದಿನ ಜಳಾವರ ನಕ್ಷಿ ಚಾಘಾಗರಿ ವಸನೆ ಸುಟಲಿ ಅಲಗದ ಪಡಲಿ ಓಲ್ಯ ಕಾಠಾವರಿ ಧುಮಕತ ಗೋಪಿ ಜಳಾ.